ಹೆಲೇ ಮಹಾ ಗೀತ ಕೋಕಿಲಾವಿಯ ನಂದಾ ಮಾಲಿನಿಯಗೆ ಅತಿಶಯ ಮೇರು ಓ ಗೀತೆ ಯಾಕ್ ಮೇಘಯಾಕ್ಸೆ ಹುದ ಕಲಾವಿ.